ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬ